ನಾನು ಗುರು ಗೋವಿಂದ ಸಿಂಗ್ ಜಿ ಪುರಂದರ ಅವತಾರ ಜಗಮಗ ಜೋತ್ ಬಿರಾದರಿ ಶ್ರೀ ಅಕ್ಕಂದ್ರಪ್ಪ ಸಚ್ಚಖಂಡ ಕೇ ದರ್ಬಾರ್.